ಧನಂದ್ರೆ ಇದನ್ನಮಃ ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೀಣಾಂತ್ವಾ ಪ್ರೇವತಿಗೂ ಹವಾಮಯ ಬಸುಮ ಆಹಮಜಾನಿ ಗರ್ವಧಮಾ ತ್ವಮಸಿ ಗರ್ವಧಂ ಸ್ವಾಹಾ ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭ ನಿರ್ವಿಘ್ನ ಕುರು ಮಯ ದೇವ ಸರ್ವಕಾರ್ಯೇಷಿ ಸರ್ವದಾ ಸ್ವಾಹಾ ಹರಿ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸರ್ವನೇತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ ಓಂ ಶ್ರೀಮನ್ ಮಹಾಗಣಾಧಿಪತಯ ನಮಃ ಸ್ವಾಹಾ ವಾಣಿ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ ಸಚಿ ಪುರಂದರಾಭ್ಯಂ ನಮಃ ಸ್ವಾಹಾ ಲಕ್ಷ್ಮೀನಾರಾಯಣಾಭ್ಯಂ ನಮಃ.

0: ಸೀತಾಂ ವೀರಸ್ವ ಬೃಹಸ್ಪತಿ
1: ಪರಿಧಿಯಾರದೇವ್ಯಂತರಿಕ್ಷರಿತಾಯೋದಯಶ್ವರಿಯಂ ಮಹಾಪಯಸ್ತಾನಂ ಪಂಚಾಮೃತಸ್ಥಾನಂ ಸಮರ್ಪಯಾಮಿ ನಮಃ ಜಾತೇ ರೋಗ್ರದೇವಾದನೋರಗೌರ ಪಾಪಗಾಶಿನಿ ಹರಯಾಮಿ ಸಂದಮಯಾ ದೇವಿ ನಂದಾ ಹಿತಾಕಶಿ ಪ್ರತ್ಯಾಜಾನಂ ವ್ಯಾಜ್ಯದೇ ಹರಸಯಾ ಪರಾತಾ ಬಲೌ ಅಪಾ ಪಾಪುರ ಜಾರಿ ಗಂಗರಿ ಯಾವದ್ವಿಲಾಸನ ಪಾಸುಹಿ ಪ್ರತಿ ಗ್ರಿಯತಾಂ ವಸ್ತ್ರೌಪಕಂ ಸಮರ್ಪಯಾಮಿ ನಮ